0: ಮೈಸೂರಿಗೂ ಚಾಮರಾಜನಗರ ಮೂಲಕ ಹಾಗಾಗಿ ಪೈಲು ಜಾಗ ಪೂರ್ವಕ್ಕೂ ದಕ್ಷಿಣ ರೂಪ ಬಾರಿಗೆ ಡಿಕೆಟ್ ಕೂಡ ಸಂಚೋ
1: ಹೇಳೋ ಸುಖ ಜಮೀನ ಪಾನಿನ ಸಮಿ ಜಮೀನ್ ಬುಕ್ಕು ಫುಲ್ಲಿ ರಾಜಾ ಕಾಟಿಂದ ಪಹಿಲೇ ಕಾಟೆಕು ಛ ಭನೆ ರಾಜಾ ಕರಾಕಿಲು ಭನೆ ರ ಜಮೀನ್ ತಾಸಿನ ಜಸ್ತಾ ಲಕ್ಷಣ ಪಹಿಲುಕಾ ಲಕ್ಷಣ ಹುನ್
0: ಲ ಪಹಿಲು ಕಾಕುನಿ ಲಕ್ಷಣ ಹುನ್ಸಿನ್ನ ಬಾರಿಗು ಹಾಗಿದೆ ಕಾರು ಪಹಿಲು ಇಸ್ತರ್ ಕುಲಿ ರಪ ಸಮಸೆ ಕುತಾ ಸಸೆ ಬಂದ ಪಹಿಲು ಜಾನೆ ಸಂಖ್ಯೆ ಥಾವ ಹೇಳಿಕಾಯಿ
1: ಹುನಿ ಪಹಿಲು ಜಾನೆ ಪಹಿಲೆ ಜಮೀನ್ ಮುನಿ ಬಾತ ಚಟ್ಟಂ ಕರೆಕು ಜಸ್ತು ಥೂರ ಆವಾಜ ಅವನಿ ಪಾನಿ ಕುಮುರು ಸುಕ್ನಿ ಲಾ ತಮೀನು ಮುನಿ
2: ಸಂದೇಶ.